0: ಮನಿ
1: ಕಳಾಂಗುತ ಜಿಗಿನ ತಕ ಥೋಂ ಥೋಂ ಮನಿ
0: ಕಳಾಂಗುತ ಜಿಗಿನ ತಕ ಥೋಂ ಥೋಂ ಮನಿ
1: ದೊಲಪರ ಬುಲ್ಲೋಡೋ ದುಮ್ಮ ದೊಲಪರ